0: ಬದಲಾವಣೆಗೆ ಗುರು ಪಕ್ಷವನ್ನೇ ಹೀರೋ ಮಾಡಿದೆ.
1: ಧನ್ಯವಾದ. ಸಭಾ ಸಭೆ ಸುಧಾರ.